ಸಮಗಮಗ ನಿಸ ಸ ಪಮ ಪಮ ನಿಸ ಸ ನಿಸ ಕಮಗಮಗ ನಿಸ ಕ ನಿಸ ಕ ಪಮ ಪಮ ನಿಸ ಕಮಗಮಗ ನಿಸ ಕ ಪಮ ಪಮ ನಿಸ ನಿ ಪಾನಿ ಪಮ ಪಮ ಗಮಗ ಸ ಕಮ